ಅಭೂತ ಶೂತ ಮತಂಗನ ಗಾತ ಪ್ಯಾತ ನಾದ ಕತಂಗನ ಖೇದ ಭೇದ ಛೇದನ ರಂಗೇ ಚಾರ್ ಚತುರ್ದಿಶ್ಚಕ್ರ ಫಿರಂ ಜಯ ರಾಗನ ರಂಗನ ರೇಖ ರುಗಂ ಜಯ ಸೋಗನ ಭೋಗನ ಜೋಗ ಜುಗಂ ಭೂ ಮಂಜನ ಗಂಜನ ಆದಿ ಸರಂಗ ಜಯ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಾಚ ಭುಜಂಗರ ಚೇಮಣ ಮಾಣಕ ಮೋತಿ ಲಾಲ ಸುಚೇಯನ ಭಂಜ ಪ್ರಭಾನ ಗಂಜ ಪ್ರತಂ ಜಯ ಪಾರ್ನ ಪಾವತ ಪೂರ ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹೇ ಜಯ ಭೂತ ಅಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪೈ ಸುತ ಸಿಂಧ ಅದೋ ಮುಖ ತಾಪ ತಪ ಕೈ ಕಲ್ಪನ್ ಲೋ ತವ ತಾಪ ಕರ ನೈನ ಕೃಪಾ ನಿಧ ಪಾನ ಪರ ಜಯ ಫೋಕಡ ಧರಮ ಸಭ ತಜ ಏಕ ಚಿತ್ತ ಕೃಪಾ ನಿಧ ಕೋ